ತಿತ್ತಕಾರ ಸಖಿಯೇ ಮಂಗಲ ಗಾಯ ಅನಂದ ಬನೋದ ತಿತ್ತಕಾರ ಸೋಹೇ ಸೋತನ ಕಾಂತ ಸಂಗಾರಿ ಜಿಯೋ ಸಾಬಳ ಸಾಗುಣವಂತಿ ಸಾಬಡ ಪಗನ ಪತ್ರ ಬಂತಿ ಸೀಲಬಂತ ಸುಹಾಗನ ರೂಪಬಂತ ಸಾಸುಗಡ ಬಜಕ್ಕ